ಬಹುದು ಕ್ವಾ ಜಿಕೆರೆಲ್ಲರ್ಕ ಬಿಟಿಯಾ ತುಮೇ ರಾಮನೆ ದೈಹೆ ಹಮ್ ಸಬ್ಕೋ ಆನಂದ ಭಯ್ಯೆ ಏಸ ಜಿಕೆರೆ ಕೆ ಗಗರಿ ಉತಾರ ದಿಕಾಯ್ ತುಮ ಜೋ